ಹೆಚ್ಚಾಗಿ ಭಾರತೀಯರಲ್ಲೇ ಎಲ್ಲರೂ ಟ್ಯಾಂಕ್ ಒದಗಿಸಿ ಟ್ಯಾನಿ ಬಾಯಿ ಈ ಭಾರತೀಯರ ಮನೆಯಾದ ಕೋಪನೆಯಾದ ಕಾಂಗ್ರೆಸ್ ಅಷ್ಟದ ಕಾಂಗ್ರೆಸ್ ವಾಪಸ್ ಕೊಟ್ಟಿದ್ದ ಸಂಗ್ರಾಸ್ ಮತ್ತು ಕಂಟ್ರೀಸ್